ನರಂಗಂ ನ ರೂಪಂ ನ ರೇಖಂ ನ ಮೋಹಂ ನ ಕ್ರೋಹಂ ನ ದ್ರೋಹಂ ನ ದ್ವೇಷಂ ನ ಕರ್ಮಂ ನ ಫರ್ಮಂ ನ ಜನ್ಮಂ ನ ಜಾತಂ ನ ಮಿತ್ರಂ ನ ಸತ್ರಂ ನ ಪಿತ್ರಂ ನ ಮಾತಂ ನ ನೇಹಂ ನ ಗೇಹಂ ನ ಕಾಮಂ ನ ಧಾಮಂ ನ ಪುತ್ರಂ ನ ಮಿತ್ರಂ ನ ಸತ್ರಂ ನ ಭಾಮಂ ಲೇಖಂ ಅಪೇಖಂ ಜೋನಿ ಸ್ವರೂಪಂ.